ವಂದನಮಮ್ಮ. ಶ್ಯಾಮಲ ನೀವೇ, ಸರಳವು ನೀವೇ, ಧರಣಿವಿ ಭರಣಿವಿ ಸರ್ವಮು ನೀವೇ, ಪ್ರಾಣ ತುಳೀವೇ ಜನನೀ ಭಾರತವನಿ. ವಂದನಮಮ್ಮ ಭಾರತ ಮಾತಾ, ವಂದನಮಮ್ಮ. ನೀವೇ ವಿಧಯಕ, ನೀವೇ ಧರ್ಮಕ, ನೀವೇ ಹೃದಯಕ, ನೀವೇ ಮರ್ಮಕ, ನೀವೇ ಪ್ರಾಣಮು, ನೀವೇ ದೇಹಮು, ನೀವೇ ಪ್ರೇಮಮು, ನೀವೇ ಶ್ರೇಯಮು. ವಂದನಮಮ್ಮ ಭಾರತ ಮಾತಾ, ವಂದನಮಮ್ಮ. ವಂದೇ ಮಾತರಂ ಯೇ ಶಬ್ದ ಅಬ್ ಪ್ರತ್ಯೇಕ ಭಾರತೀಯಕ್ಕೆ ಹೃದಯ ಮೇ ವಿರಾಜಮಾನ್ ಹೋ ಗಯೆ ಥೆ. ಆ ಸೇತು ಹಿಮಾಚಲ್ ಗೂಂಜತಾ ಸ್ವರ, ಸತ್ಯ ಪಾವನ್ ಔರ್ ಪರಂ ಹೈ ಅಡಿಗ ಹರ್ ಭಾರತೀಯ ಮನ್ ಮೇ ನಹಿ ಕೋಯಿ ಭರಂ, ವೇದೋ ಸೇ ಭೀ ವಂದನೀಯ ಹೈ, ಜಯ ಘೋಷ ವಂದೇ ಮಾತರಂ, ವಂದನ ಹೈ ವಂದೇ ಮಾತರಂ, ಜಯ ಘೋಷ ವಂದೇ ಮಾತರಂ.